ke tilu ka ye bajona tori boni wa pa boni wa pa ko ja wa bo to ma ja na ba.